0: ಮುನ್ಸಂತ ಏಕನಾಥ್ ಮಹಾರಾಜ ವರ್ಣನ ಕರ್ತಾತ್ ದುಷ ಮನತಿ ಕೃಷ್ಣ ವ್ಯಭಿಚಾರಿಲ. ಭಗವಾನ್ ಕೃಷ್ಣ ಹಾ ದ್ವಾಪಾರ ಯುಗಾತಿಲ್ ಆದರ್ಶ ನೇತಾ ಹೋತಾ, ಆದರ್ಶ ರಾಜ ಹೋತಾ ಆಣಿ ದೇವಹೀ ಹೋತಾ. ಹ್ಯಾ ಸಗಳ್ಯಾ ಭೂಮಿಕಾ ಭಗವಾನ್ ಗೋಪಾಲ ಕೃಷ್ಣಾನಿ ಇತಿಹಾಸಾಲಾ ಅವಶ್ಯಕ ತ್ಯಾ ಪದ್ಧತಿನಿ ನಿಭವಲೇ ಆಹೇತ್. ತೆವ್ಹಾ ಗ್ರಾಮ ಗೀತೆಚ್ಯಾ ಸದ್ಧರ್ಮ ಮಂಥನ್ ಪಂಚಕಾತಿಲ್ ವರ್ಣ ವ್ಯವಸ್ಥೆಚ್ಯಾ ಯಾ ಭಾಗಾತ್ ವಂದನೆ ರಾಷ್ಟ್ರಸಂತ ಶ್ರೀ ತುಳಜಿ ಮಹಾರಾಜ ಲಿಹಿತಾತ್, ಏಕೆಕಾಳೀ ಜಾತಿ ನವತ್ಯಾ ವರ್ಣ ಹೋತ. ವಿತಾರಾನೆ ಚಿಂತನ ಕರ್ತಾನಾ ತೆ ಲಿಹಿತಾತ್, ಲೋಕ ಶಿಕ್ಷಣ ನ್ಯಾಯ ರಕ್ಷಣ ಜನಾಂಚೆ ಪೋಷಣ ಆಣಿ ಶ್ರಮದಾನ ಯಾಸಾಠಿ ಜೆ ಜೆ ಕರಿತಿ ಪ್ರಯತ್ನ ತ್ಯಾನ್ನಾ ಸಾಧೆ ವರ್ಣಾಶ್ರಮ. ತ್ಯಾನ್ನಿ ಸ್ವಾಮಿ ರಾಮ ತೀರ್ಥಾಚಾ ಆದರ್ಶ ಸಮೋರ ಠೇವಲಾ ಆಹೆ. ಪಂಜಾಬ್ ಮಧ್ಯೆ ಪ್ರೊಫೆಸರ್ ಹೋಗುನ್ ಆದರ್ಶ ಗೃಹಸ್ಥಾಶ್ರಮಾನಂತರ ವಿದ್ವತ್ ಸನ್ಯಾಸ ಘೇವನ್ ಜಾಪಾನ್ ಆದಿ ದೇಶಾನ್ನಾ ಪ್ರಭಾವಿ ಉಪದೇಶ ದಿಲಾ. ಆಧುನಿಕ ಸಂತ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಯಾ ಚಾರಹೀ ವರ್ಣಾಚ್ಯಾ ತಾತ್ವಿಕತೆಯಲ್ಲ ಮಹತ್ವ ದೇವನ್ ಸರ್ವಾನ್ನಾ ಗ್ರಾಮ ಸೇವೇಸ್ ಪ್ರಾಪ್ತ ಕರ್ನ್ಯಾಚೆ ಮಹತ್ ಕಾರ್ಯಹೀ ಸ್ವಾಮಿ ರಾಮತೀರ್ಥ ಯಾನ್ನಿ ಕೇಲೆ. ತ್ಯಾನಿ ನವ್ಯಾ ದೃಷ್ಟಿನೆ ಆಪಲ್ಯಾ ವಾಂಗ್ಮಯಾದ್ವಾರೆ ತೆ ವಾಢವಲೆ. ತೆ ಸ್ವತಃಚೆ ದೇಹಸಂಬಂಧಿ ಅಗ್ದಿ ಅನಾಸಕ್ತ. ದಿವಾಳಿಚಾ ದಿವಸ ಆಹೆ ಆಣಿ ತ್ಯಾಂಚೆ ನಾರಾಯಣ ಸ್ವಾಮಿ ನಾವಚೆ ಶಿಷ್ಯ ಹೋತೆ. ನಾರಾಯಣ ಸ್ವಾಮಿ ವಿಚಾರತಾತ್, ಸ್ವಾಮೀಜಿ ಆಜ ದಿವಾಳಿಚಾ ದಿವಸ ಆಹೆ, ತುಮ್ಹಿ ಘರಿ ಮಂಗಲ ಸ್ನಾನ ಕರ್ನಾರ ಕಿ ರೋಜ್ಚ್ಯಾ ನಿಯಮಾಪ್ರಮಾಣೆ ಗಂಗೆಚಾ ಸ್ನಾನ ಕರ್ನಾರ? ರಾಮತೀರ್ಥ ಮಂತಾತ್ ಆಮ್ಹಿ ಗಂಗೆಚಾ ಸ್ನಾನ ಕರೂ ಆಜಹಿ. ತೆವ್ಹಾ ತೆ ಗಂಗೆವರ ಸ್ನಾನಾಲ ಗೆಲೆ, ಗಂಗೆಲವರ ಸ್ನಾನಾಲ ಗೆಲೆ ತೀನ್ ದಿವಸ ಝಾಲೆ ತರಿ ತೆ ಪರತ್ ಆಲೆಲೆ ನಾಹಿತ್. ನಾರಾಯಣ ಸ್ವಾಮಿ ಆಣಿ ತ್ಯಾಂಚ್ಯಾ ಸಗಳೆ ಶಿಷ್ಯ ಮಂಡಳಿನಾ ಚಿಂತಾ ಪಡಲಿ, ಸಗಳೆ ಪಾಹಾಯಲಾ ಲಾಗಲೆ. ತೆವ್ಹಾ ತಿಸ್ರ್ಯಾ ದಿವಶೀ ತ್ಯಾಂಚಾ ಪದ್ಮಾಸನ ಘಾತಲೆಲಾ ಮೃತದೇಹ ಆಶ್ರಮಾಪಾಸೂನ್ ಗಂಗಾ ಕಿನಾರಿ ಕಿತಿತರಿ ಅಂತರಾವರ ಸಾಪಡಲಾ. ಸ್ವತಃಲಾ ಯಾ ದೇಶಾಚಾ ರಾಮ ಮನ್ನಾರೆ ಎವಡೆ ಅಧಿಕಾರಿ ಹೇ ಸತ್ಪುರುಷ ಯಾನ್ನಾ ಅಶಾ ಪದ್ಧತಿನಿ ಮೃತ್ಯು ಕಾಯಾವಾ? ಅಸಾ ಜೆವ್ಹಾ ತ್ಯಾಂಚಿ ಶಿಷ್ಯ ಮಂಡಳಿ ವಿಚಾರ ಕರ್ತಾತ್ ತೆವ್ಹಾ ತೆವ್ಹಾ ತ್ಯಾಂಚ್ಯಾ ಮೃತ್ಯುಪತ್ರಾಮದೆ ಆಣಿ ಲಿಹಿಲೆಲ ತ್ಯಾನ್ನಾ ಏಕ ದಿವಸ ದಿಸ್ಲೋ. ತ್ಯಾನಿ ಲಿಹಿಲೆ ಹೋತೆ ಕಿ ಹೇ ಮೇರೆ ಅಂತಿಮ ಜೀವನ ಸಾಥಿ ಪ್ರಿಯ ಮರನ್, ತೇರೆ ಸ್ವಾಗತ್ ಕಿಲೆ ಮೈ ತಯಾರ್, ತುಜೆ ಯಾ ಆಣೆ ಕಿ ತಕ್ಲೀಫ ಉಠಾನೆ ಕಿ ಅವಶ್ಯಕತಾ ನಹೀ ಹೈ, ಮೈ ಖುದ ಹೀ ಚಲ್ಕರ್ ತೇರೆ ಪಾಸ್ ಮೇ ಆ ರಹಾ ಹೂಂ, ಆಜ ಮೈ ತುಜೆ ಅಲಿಂಗನ್ ದೇತಾ ಹೂಂ, ಏ ಮೇರೆ ಜೀವನ ಸಾಥಿ ಆ. ಯಾವರೂ ಸಿದ್ಧ ಝಾಲ ಕಿ ದೇಹಾನೆ ತೆ ಅತಿಶಯ ನಿರಾಸಕ್ತ ನಿರಾಸಕ್ತ ಹೋತೆ ಆಣಿ ತ್ಯಾನಿ ಸ್ವತಃ ಮೃತ್ಯುಚ್ಯಾ ಹವಾಲಿ ಆಪಲಾ ದೇಹ ಕೇಲಾ. ತೆವ್ಹಾ ವಂದನೆ ರಾಷ್ಟ್ರಂತ ಶ್ರೀ ತುಕಡೋಜಿ ಮಹಾರಾಜ ಲಿಹಿತಾತ್, ನಿಸರ್ಗಾವರಿ ಕೇಲಿ ರಚನಾ ಮನೋಣಿ ಮನತಿ ಈಶ್ವರಿ ಯೋಜನಾ ಕಲ್ಪಿಲೆ ಬುದ್ಧಿ ಬಾಹು ಉದರ ಚರಣ ಸಮಾಜ ಪುರುಷಾಚಾ ಸೌರಕ್ಷಣ ದೇತಿ ತೆ ಕ್ಷತ್ರಿಯ ವ್ಯಾಪಾರ ಕರಿತಿ ತೆ ವೈಶ್ಯ ನಿರ್ಭಯ ನ್ಯಾಯ ದರ್ಶನ ಯೋಜನಾ ಕಾರ್ಯ ಬ್ರಾಹ್ಮಣ ವರ್ಣಾ ನೇಮಿಲೆ. ತ್ಯಾ ಕಾಳಾತ್ ಜಾತಿ ನವತ್ಯಾ ವರ್ಣ ಹೋತೆ. ತ್ಯಾ ವರ್ಣಾಚ ಸುಂದರ ಯಾ ಠಿಕಾಣಿ ತ್ಯಾನಿ ಆಣಿ ವಿವೇಚನ ಕೇಲೆಲಾ ಆಹೆ. ಸೌರಕ್ಷಣ ದೇತಿ ತೆ ಕ್ಷತ್ರಿಯ ದೇಶಾಚ ಸೌರಕ್ಷಣ ಜೆ ಕರ್ತಾತ್ ತೆ ದೇಶಾಚೆ ಸೈನಿಕ ಹೆ ಕ್ಷತ್ರಿಯ ಆಯ್ತ್. ತ್ಯಾಚ ಅರ್ಥಾನೆ ಯಾ ಶರೀರಾಚ ಸೌರಕ್ಷಣ ಜೆ ಕರ್ತಾತ್ ಹಾತ್ ತ್ಯಾನ್ನಾಹಿ ಕ್ಷತ್ರಿಯ ಮಟ್ಲೇಲ ಆಹೆ. ದೇಶ ಚಾಲಾವಾ ಯಾಸಾಠಿ ಜೆ ವ್ಯಾಪಾರಿ ಧನಾರ್ಜನ ಕರ್ತಾತ್ ತ್ಯಾನ್ನಾ ವ್ಯಾಪಾರಿ ಮಂತಾತ್. ಆಣಿ ಆಧ್ಯಾತ್ಮಿಕ ಚಿಂತನಾತೂನ್ ತುಮಚ ಮಾಝ ಪೋಟ ಹೆ ವ್ಯಾಪಾರ ಕರ್ತೆ. ಖಾಲ್ಲೆಲ ಅನ್ನ ಜೆವ್ಹಾ ಪೋಟಾತ್ ಜಾತೆ ತೆವ್ಹಾ ತ್ಯಾಚಾ ರಸ ಹೋತೊ, ರಸಾಚ ರಕ್ತ ತಯಾರ ಹೋತೆ, ನೇತ ಮಜ್ಜಾ ಹಾಡೆ ತ್ಯಾತೂನ್ ನಿರ್ಮಾಣ ಹೋತಾತ್. ಮನು ಯಾ ಅರ್ಥಾನಿ ಪೋಟಾಲಾ ದೇಖಿಲ್ ವ್ಯಾಪಾರಿ ಮಟ್ಲೇಲ ಆಹೆ. ಬ್ರಾಹ್ಮಣ ಸಮಾಜಾತ್ ಬುದ್ಧಿ ವಾಡಾವಿ ಹೆ ಬ್ರಾಹ್ಮಣಾಚ ಕಾಮ ಆಹೆ. ಆಣಿ ಮ ಆಧ್ಯಾತ್ಮಿಕ ದೃಷ್ಟ್ಯಾ ಬುದ್ಧಿಲಾ ಬ್ರಾಹ್ಮಣ ಮಟ್ಲೇಲ ಆಹೆ. ನ್ಯಾಯ ದರ್ಶನ ಯೋಜನಾ ಕಾರ್ಯ ಬ್ರಾಹ್ಮಣ ವರ್ಣ ನೇಮಿಲೆ. ಚುಕ್ ಕಾಯ ಆಹೆ, ಬರೋಬರ ಕಾಯ ಆಹೆ ಹೆ ಬುದ್ಧಿ ತ್ಯಾಚಾ ನಿರ್ಣಯ ಘೇತೆ ಆಣಿ ತ್ಯಾಪ್ರಮಾಣೆ ಕಾರ್ಯ ಘಡತ ಅಸ್ತೆ. ಆಣಿ ಯಾ ತಿನ್ಹಿ ಕಾಮಾಚಾ ಜ್ಯಾಚಾ ಅಧಿಕಾರ ನಾಹಿ ತ್ಯಾಲಾ ಕ್ಷುದ್ರ ಮಟ್ಲೇಲ ಆಹೆ. ಕ್ಷುದ್ರ ಹೀ ಜಾತ್ ನಾಹಿ, ಕ್ಷುದ್ರ ಹೀ ಜಾತ್ ನವೇ. ಶರೀರಾಚ್ಯಾ ಸಂಬಂಧಾನಿ ಪಾಯ ಹೇ ಕ್ಷುದ್ರ ಆಯ್ತ್, ಪಂ ಕ್ಷುದ್ರಾಚ ಕರ್ಮ ಯಾ ತಿಘೈ ಪೇಕ್ಷಾ ಶ್ರೇಷ್ಠ ಆಹೆ. ಚಾಂಗ್ಲಾ ಮಾರ್ಗ ಅಸೋ ಕಿ ವೈಟ್ ಹೆ ಪಾಯ ಘೇವನ್ ಜಾತಾತ್, ಬುದ್ಧಿನಿ ನಿರ್ಣಯ ಘೇತಲಾ ತ್ಯಾಪ್ರಮಾಣೆ. ಬುದ್ಧಿ ಹೀ ಬ್ರಾಹ್ಮಣಾಚಾ ಪ್ರಾಂತ ಆಹೆ. ಚಾಂಗ್ಲಾ ನಿರ್ಣಯ ಬುದ್ಧಿತ್ ಅಸೇಲ್ ತರ ಪಾಯ ಮಂದಿರಾಕಡೆ ಘೇವನ್ ಜಾತಾತ್, ಆಣಿ ವೈಟ್ ನಿರ್ಣಯ ಜರ ಅಸೇಲ್ ತರ ತೇಚ ಪಾಯ ದಾರುಚ್ಯಾ ಗುತ್ತ್ಯಾಕಡೆ ಹೀ ಘೇವನ್ ಜಾತಾತ್. ಮನೂನ್ ಕ್ಷುದ್ರ ಹೀ ಜಾತ್ ನವೇ, ಯಾ ಅರ್ಥಾನಿ ತೋ ವರ್ಣ ಆಹೆ. ಪಾಯಾತ್ ಕಾಟಾ ರುಟ್ಲಾ ತರ ಡೋಕ್ಯಾತ್ ಡೋಳ್ಯಾತ್ ಅಸ್ರು ಯೇತಾತ್, ಎವಡಾ ತ್ಯಾ ಪಾಯಾಚಾ ಸನ್ಮಾನ್ ಶರೀರ ಠೇವತೆ. ಪಾಯಾತ್ ಆಣಿ ಡೋಳ್ಯಾತ್ ಬರಸ್ಸ ಅಂತರ ಆಹೆ, ಪಣ ಪಾಯಾಲಾ ಝಾಲೆಲ ದುಃಖ ಮಾತ್ರ ಡೋಳೆ ಸಹನ್ ನಾಹಿ ಕರತ್, ಕಾರಣ ಸೇವಾ ಕರ್ತಾತ್ ಹೇ ಪಾಯ. ಮನೂನ್ ಕ್ಷುದ್ರ ಹೀ ಜಾತ್ ನವೇ, ಸೇವೆಚಾ ಜ್ಯಾಚಾ ಅಧಿಕಾರ ಆಹೆ ತ್ಯಾಲಾ ಕ್ಷುದ್ರ ಮಟ್ಲೇಲ ಆಹೆ. ಸೇವಾ ಗುಣ ಮಂಜೆ ಕ್ಷುದ್ರ. ಯಾ ತಿನ್ಹಿ ಕಾಮಿ ಜೋ ಅನಧಿಕಾರಿ ತಯಾ ಕ್ಷುದ್ರ ನಾಮ ನಿರ್ಧಾರಿ ಕರಿ ಸರ್ವಾಂಚಿ ಸೇವಾ ಚಾಕರಿ ತ್ಯಾಚಿ ಹೇಚಿ ಸಾಧ್ಯ ಮುದ್ರಾ. या पद्धतीने सुंदर चिंतन या ठिकाणी त्यांनी
1: श्रोते हो रेडिओ मनभावन 90.8 FM घेऊन येत आहे खास फोन इन कार्यक्रम हॅलो मनभावन. एक खास संधी तुमचं आवडतं गाणं सांगण्याची आणि तेही थेट रेडिओवर. तुमच्या मनातलं कुठलंही गाणं, काही खास आठवणी, शुभेच्छा किंवा तुमचं मत आमच्याशी शेअर करा. दर मंगळवारी दुपारी 12 वाजता संपर्क क्रमांक 9284499433. तेव्हा विसरू नका, दर मंगळवारी दुपारी 12 वाजता फोन घ्या, गाणं सांगा आणि बनवा हा क्षण खास RJ शुभांगी सोबत फक्त रेडिओ मनभावन 90.8 FM वर. ऑलवेज हार्ट.

ಕೇಳ್ತಿದ್ದೀರಾ ರೇಡಿಯೋ ಮನ್ ಭವನ್ 90.8 FM ಆರ್ಜೆ ಶುಭಂಗಿ ಸೊಬತ್ ಆಲ್ವೇಸ್ ಹಾರ್ಟ್ ಟಚಿಂಗ್. ದೇವಾನಂದ್ ಯಾಂಚೆ ಲಹಾನ್ ಬಂಧು ವಿಜಯಾನಂದ್ ಯಾನ್ನಿ ನಿರ್ದೇಶಿತ ಕೇಲೆಲಾ ಗೈಡ್ ತ್ಯಾಂಚ್ಯಾ ಅನೇಕ ಮೂವಿ ಮಧುನ್ ಸರ್ವೋತ್ಕೃಷ್ಟ ಮೂವಿ ಮಾನಲಿ ಜತೆ. ಯಾ ಚಿತ್ರಪಟತ್ಲ ಹೆ ಖಾಸ್ ಗಾಣ